ಎಲ್ಲೋಡನಿಯಾ ಲಹಕಿ ಮೃದಂಗ ಧನಕ ಸತ್ ಸತ್ ಸತ್ ಸತ್ ನಗಿನ ದೇ ಸೇ ಸಗನ್ ನದಾದ ಇತಿ ಸತ್ ಸತ್ ಸತ್ ಸಡನ್ ಸಚಿ ಸಟ್ ಸಗನ ಕಾ ಸಗನ ಕಾ ಇತಿ ಸತಿ ಸಟ್ ಸಗನ ಕಾ ಜೀ ಸಗನ್ ನದಾ ಸಾಧಾ ಇತಿ ಸಟ್ ಸಗನ ಕಾ ಸಾಧಗನ ಕಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಮಾನ ಗೈ ರಾಧಾ ಸಾಧಯ ಸಾಧಯ ಸಾಧಯ.